ಉಡುಭೋ ನಕಾಗಾ ಕಾರೆ ದೇಖ ಮಿಲಿ ಜೈ ಅಪನೆ ರಾಮ ಪ್ಯಾರೆ ರಾಗ ಕೌಡಿ ದೇ ವಿಚ ಉಚಾರಣ ಕೀತಾ ਹੋਇਆ ਇਹ ਭਗਤ